ಸಂಖ್ಯಾಸ್ಯ ಏಕಪಂಚಾಶದ ಅಧಿಕ ಪಂಚಶತ ನಗರೇಷು ಚತುರ್ದಶ ವಿದೇಶೇಷು ಚ ಭವಿಷ್ಯಂತಿ. NTA ಇತ್ಯನೇನ ಸ್ಪಷ್ಟೀಕೃತಂ ಯತ್ ಪರೀಕ್ಷಾ ನಗರ ಸೂಚನಾ ಪತ್ರಂ ಪ್ರವೇಶಪತ್ರಂ ನಾಸ್ತಿ ಅಪಿತು ಕೇವಲಂ ಅಭ್ಯರ್ಥಿನಾಂ ಪರೀಕ್ಷಾ ಕೇಂದ್ರ ಜ್ಞಾನಾಯ ಸೂಚನಾ ಏವ ಅಸ್ತಿ. ಅಭಿಕರಣೇನ ಅಭ್ಯರ್ಥಿನಃ ಪ್ರಾರ್ಥಿತಾಃ ಯತ್ತೇ ಪರೀಕ್ಷಾಯಾಃ ಪ್ರವೇಶಪತ್ರಸ್ಯ ವಿಮೋಚನಸ್ಯ ಚ ವಿಷಯೇ ನವೀನತಮಾನಾಂ ಘೋಷಣಾನಾಂ ಕೃತೇ ಸ್ವಸ್ಯ ಆಧಿಕಾರಿಕ ಜಾಲಪಟಲೆ ಅಧ್ಯತನೀಯಾಃ ಭವೇಯುಃ. ವಿಶ್ವಸ್ಯ ಬೃಹತ್ತಮ ಸಾರ್ವಜನಿಕ ವಿತ್ತ ಪೋಷಿತ ಸ್ವಾಸ್ಥ್ಯ ಆಶ್ವಸ್ತಿ ಯೋಜನಾ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾಯಾಃ ಕಾರ್ಯಾನ್ವಯನ ರಾಜ್ಯೇಷು ಪಶ್ಚಿಮ ಬಂಗಾಳ ರಾಜ್ಯಂ ಷಟ್ತ್ರಿಂಶತ್ತಮಂ ರಾಜ್ಯಂ ಭವಿಷ್ಯತಿ. ರಾಜ್ಯೇ ABPM ಜಯ ಇತ್ಯಸ್ಯ ಕಾರ್ಯಾನ್ವಯನಾರ್ಥಂ ಅದ್ಯ ರಾಷ್ಟ್ರೀಯ ಸ್ವಾಸ್ಥ್ಯ ಪ್ರಾಧಿಕರಣಂ ಪಶ್ಚಿಮ ಬಂಗಾಳ ಸರ್ವಕಾರಶ್ಚ ಸಹಮತಿಪತ್ರೇ ಹಸ್ತಾಕ್ಷರಂ ಕರಿಷ್ಯತಃ. ನವದಿಲ್ಲ್ಯಾಂ ಕೇಂದ್ರೀಯ ಸ್ವಾಸ್ಥ್ಯ ಪರಿವಾರ ಕಲ್ಯಾಣ ಮಂತ್ರಿಣಃ ಜೆಪಿ ನಡ್ಡಾಯಃ ತಥಾ ಪಶ್ಚಿಮ ಬಂಗಸ್ಯ ಮುಖ್ಯಮಂತ್ರಿಣಃ ಶುಭೇಂದು ಅಧಿಕಾರಿಣಃ ಉಪಸ್ಥಿತೌ MOU ಇತ್ಯಸ್ಯ ಹಸ್ತಾಕ್ಷರಂ ಭವಿಷ್ಯತಿ. ಭಾರತಸ್ಯ ಪೂರ್ವೋತ್ತರ ರಾಜ್ಯೈಃ ಸಹ ಸಹಕಾರಂ ಸುದೃಢಂ ಕರ್ತುಂ ದ್ವಿದಿವಸೀಯ ಯಾತ್ರಾಯೈ ಯುರೋಪೀಯ ಸಂಘಸ್ಯ ಉಚ್ಚಸ್ತರೀಯ ಪ್ರತಿನಿಧಿಮಂಡಲಂ ಅದ್ಯ ಅಸಮ ರಾಜ್ಯಸ್ಯ ಗುವಾಹಾಟಿ ನಗರಂ ಆಗಮಿಷ್ಯತಿ. ಯುರೋಪೀಯ ಸಂಘಸ್ಯ ಮತಾನುಸಾರಂ ಚರ್ಚಾಃ ತೇಷು ವಿಷಯೇಷು ಕೇಂದ್ರಿತಾಃ ಭವಿಷ್ಯಂತಿ ಯತ್ರ ಯುರೋಪ ದೇಶಸ್ಯ ತಥಾ ಪೂರ್ವೋತ್ತರಸ್ಯ ಚ ಸಮಾನ ಹಿತಾನಿ ಸಂತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಶ್ವಃ ನವದಿಲ್ಲ್ಯಾಂ ಭೂಪತ್ತನ ಪ್ರಬಂಧನ ವ್ಯವಸ್ಥಾಯಾಃ ಉದ್ಘಾಟನಂ ಕರಿಷ್ಯತಿ. ಗೃಹಮಂತ್ರಾಲಯೇನ ಉಕ್ತಂ ಯತ್ LPMS ಇತ್ಯಸ್ಯ ಆರಂಭಃ ಭಾರತಸ್ಯ ಆಧುನಿಕ ತಂತ್ರಜ್ಞಾನ ಸಕ್ಷಮ ಸೀಮಾ ಪ್ರಬಂಧನ ವ್ಯವಸ್ಥಾಯಾಃ ಕೃತೆ ಮಹತ್ವಪೂರ್ಣಂ ಸೋಪಾನಂ ಭವಿಷ್ಯತಿ. ಭಾರತೀಯ ಮಲ್ಲ ಕ್ರೀಡಕಾಃ ಹ್ಯಃ ಮಂಗೋಲಿಯಾಯಾಂ ಓಪನ್ ಕ್ರೀಡಾಯಾಂ ಭಾರತಸ್ಯ ಕೃತೆ ದ್ವೇ ಸ್ವರ್ಣ ಪದಕೇ ದ್ವೇ ಕಾಂಸ್ಯ ಪದಕೇ ಚ ವಿಜಿತವಂತಃ ಇತಿ ವಾರ್ತಾಃ.